ಅನುಗಮನ ಮೃಗಾಷ್ಟಪದಿ ಸಂತ ಸಂ ಅಂತರ ಪ್ರಭುಠಾನಾಂ ಪ್ರಭುಗಲಗ ಮೀಠಾ ಸಕಲ ಸಮಗ್ರೀಯಕಸಗಾಟ ಮಾಹೆ ಆನಕರಂಗ ನಾನಾ ದೃಷ್ಟಾ ಹೇ ನಾವು ನಿಧ ಅಮೃತ ಪ್ರಭುಗಾನಾಂ ದೇಹಿ ಮೇಸಗಾಭಿಸರಾಮ್ ಸ್ವನ ಸಮಾಧ ಅನತ ನಾದ ಗಹನ ಜಾಯಿ ಆಚಾರ್ಯ ಬಿಸ್ಮಾತಿನ್ ದೇಖ್ಯಾ ದಿಖಾಯ ನಾನಂತ ಜನ ಸೂಜಿ ಪಾಯ ಸ್ವಂತರ ಸೋ ಬಹರ ಅನಂತ ಕಟಕೃ ವ್ಯಾಪ್ರಹ್ಯ ಭಗವನ್ ತರ್ಣಮಯ ಆಕಾಶ ಪಯಾಲ್ ಸರ್ವಲೋಕ ಪೂರ್ಣ ಪ್ರತಪಾಲ ಬಂತನ ಪ್ರಭತ ಹೈ ಪಾರ ಬ್ರಹ್ಮ ಜಯ ಸಿಯಾ ಗಯ ತೈಸಾ ಕರ್ಮ

ವಾಹೆದುರು ವಾಹೆದುರು ವಾಹೆದುರು ವಾಹೆದುರು ವಾಹೆದುರು ವಾಹೆದುರು ವಾ